ಕಠುಮಕ ಲಂಬೋದರ ಮುದಿತ ಚಕಿತ ಗೌರಿಹರ ಬರಸೆ ಬರಸೆ ಅಮೃತ ಘನ ಮುಗ್ಧ ಲುಬ್ಧ ನರಸ